شني قام ديجت أكويري تم قرأت يقول أم نكرت سويت نكر نظر سوي ما عن إما مدام من نظر سويت وان إشقا غما إدوا ناس لونا إشك تم إشك روح باي بوتما قصوا قصوا النام يك إدوا نبرت شيء ناس سويت إشاسين نتيام ميونا إشتين أطوب روي سوبت تسا سقوم إسلوا تونا تقوم من قارو أطق إسلوا شيران نمي Isit tisu jika sapa pikiran nampini imadunia kata ada sarian nampini. Esan nampi enak tu nak kiamik kini isu itu ada makasu imadunia kata niakup isu itu ada makasu isit sapu. Kisian itu se nak umat se tosuamik iman inu isit cina kan itu maka enak nengin nak usumi dah na tesami tamu kata enak nengin nak usumi nak usah se tosuamik isit sapu isit تم مشقنا واي أقول التوقعات ونكرت كسر نياريد تسي برسرني آغم تسا أقابو تامت أرسيك الوانير تامت ينجر كسن أصوامي نسيك أقا تس تامت يحبو سوغوني مي أنصاتا روحبو نفس لنغمي تسياني تسا أقام من مرسوسين نانجي سوي نحبو تس نسيك أطابو كسن أصوامي تسمي بوسات أصوغميمي Pisannorpu ayunnaqa imalla tassa pisariungittumi aamma angusaraa Savisimmi aamma idaatigut avaangunakuluttumik naammattuuvisimavunga tassami ayunnaqaarmi avaangunartumik uqaatigisariaqarpu taammaalluta upernassartoq naalagiarpugu sapaammi uqaluffimmut isariallarama tassami naalagiassat tamarmi isaaqersimappu Isaagarsimu gami tawami soogunami issiyappu. Uqaluffiyu iduwa puyuguyuwaalaarpu. Puyorsunnilaarlunilu. Ippigingilaqa aama kissarsuutaata sila iduwarilluangeriaraangamiyuk naqittaalaarnerminik taamaattarmat. Puyuguyuwaalaarluni puyorsunnillunilu. Taamaaginnaqasugalugu noomi soqutiinngilluinnarpu para. Aama naalagissa ippigingilaat tassa naalagiarna aallartippo. Ukadut takfim mila kasunga, ukadut sak ingat setok. Mat periyas sakam yung ida ata, tukum masum isol tuk periyas suni. Madugis magam yung misunafa, matuminganik putumi isasudik. Mat periyas sakam yung kangedi tangwak si putumi. Tesan imba pisokatok. Ukadut fitan na, at wakfi yung isok. Anirafakapok, kayan na toksuamik. Kisusianik. Imaruni das tahapat kamasisian. Tamakun nga kamagah suwak kayan na to suwak. Kaya sigur kalikam nga. Takon nga. Sisiratak si masluni. Kupayokang nga. Dikta sa mitan na kasiyuta na miningwa sa atungwa. Tamakun nga naragafiyo isuuta ni misisyo isok. Sabisyo yung merya kami. Ayoga atan na. Anirafi kupakamman. Tässä mikä liikettä enää kuppakaa ruotto. Tässä missä on vakapunen kelkät sinne sekä. Äänsä idäätsi, kun suuri sattumassa olisi kippu. Nelingin on eduassa ajattottu. Äämä tänne, joka duffiun on, että duffiun. Äni raffissua, että mitä on näkässä on. Ajopporoo, ne vielä napporoo. Tässä mi, piijakpäät, ingutsakpäät, käyteni käyttäisluku tässä, kammisaksi jättää piijaksukin. Uetsin, ne risakaramit. Tämäsut isäkämi pitää pusoruna tämän kajan näitäkin supiyaktikka pitää päätös kelkamme tämän kuppajongua tämän pisutikin naga tässä on tämäsut inäviän apu ite uhuapu tämätok naamasuin nakinna piyegesiäni karuapu isumennengi suin natok tämä kajan näitäkin se viimeinen käsinik anirafinik uviusenik tasapäät. Suna farunid amma ida ussorsarnaqarsimanginnerpu portussusia illutaata. Anirafikasi taakkuarmarluk imminnu uyuleriittussat. Suna faqidaab ikerani. Una uqaluffittamino qidaaba taawalu amma qaliyat ilwana qidaaba. Akunngatigut uviyullugu. Uyunera tassaniittussa. Tassa sunaaffa ayoqutissaq ayortorsuarmik. Tassalu illu tamakkuasi ulliarsuit. Makkunanga ikuwallayalluinnartunik sanna sannakuaqqanik kiffiutaqartaramik
kadiyeta taman ikirata kifiyuchi kasi imma katesuna kup yok uviyuni kasi kut kurang nangitumik amalok kami sorlo nakato kasi manosok imadunit anirafiyu unang nga ta tama pisimanok pa sunafa tapinga na adagiyas sesli imma ka isangit to suri sunafa tapan tas ikumarasok ukalufimu isarama imma ka mana kida kislinga chihut imma ka puto anyarang nga ta marun natsagaduwa ka susubikkatsiko pasliyo pasliyo imma ukarani pasliyan ang isok afasliyan ipot inimasluk inakamasluk apa idisibakang itok tasin ipot okpili samasluk uwag okpili akput tawadu amu kalufiyo okpili ya yuslislu yuslimilu pinnarsajit uwag upigisaw isluatungani inakami idisibirasugama tanna at wakfimmi atoktu sawut pepiyadat at lafid at wakkat at lislu at wakfimmi atong nakartartut takkaman ipot tanna du qidamigut ammartartuqarpuq tanna ammartartua matuqaqaluarpummi kisiyanni matua qissallanniko ammaannartu soorlu tungagaluarluni soort sanera ammapput tassa qissallannikuugamimi immaqa tassa tamanna qilaawata ikera ikumatillugu kiffiutikasi tassuuna immaqa nakkartuqarsuaru ammartartukasikku tawadu peppiyada allalu taqqamaniittu ikuallatsillugit ikuallattorsuangortoq uqaluffippu silataani aallartilluni annivissaminngaaniit tassami soorunami allatu ayornaqaa tassa maanaannaq naalagiyat aniyaannarput tassa maanganik naalagiyarni kipiinnarlugu tassalumi isiku taami issutigisoq imertartoriarfeqaa nani taqattumik qatserutissaqanngilagut imiyutituanguatik illu ilaanni inuisa arpallugit aggiukkaluarpaa seqiyutigalugillu aputi misilinneqaraluarpu naamik iluaqutaangila awaangunarpoq uqaluffinunguilluni ikuallappo atuarfiyutigiso nammineq suliffigisuullugu isigalugu taamaattoq aamma misigisaqarnarpoq awaangunarpoq tassa nunguilluni ikuallappo taaba aasermat allami uqaluffiliortoqarpoq uqaluffittarpu sunaafa aama taanna misigisaqarfissaq ukiorpassuungittuni taanna uqaluffik uanga suliffigaara kisiinniuna tassa aama soorlu napparsimalaartartunga imannak uanga suqutigilluangikkaluakkannik ilaanni misigisartunga tassanngaana qanu periarninni imaluunniit anersaarneq anersaariarnera akunnattorlugu qanu periarninni soorlu uumatinni kassuttoortartunga akuttusuumik tillilerluni annernartumik pingaartumi ukuaqungatsinni taqqakka assut annertartumik tillilersarput akuttusuumik silagalu allanngortoriussuulluni taamaateriaraangama sumut ingiffissaajunnartumut ingillunga eqqissisimaqqissaarniarlunga soorlu qanuuqartarpat qasunganiarsaralunga ingussoraasarlunga ассигеққиннаангуамик анерсаарторнера наккутик иққиссаарлугу анерсаарторуйорлунга тасса накортиккиартуссуунга ааққиллунгалу ааққивиссорлунга таамаалу тааси тассами сапаатиккут наалагиарлута оқалуффимми таамаалерни аёрама аатча тассами мисигисақаатигалугу наалагиссани оқалуттарфимми сули оқалуттарфиммииллунга оқалуусинаареерсо uqaluuti kiunnatigu qinnut atuartagaq atuarpaqa tassa allagilerpunga aasii taamaalerpunga aqqaqqaarnissara maanga issiavinnut ingikkiartorlunga tassanilu aaqqisseqqaarnissara kaluttugiinnalerlugu akiyuunniinnarpunga uqaluttarfi naniimillugu talinnik tassa uqaatsikka nipikilliartorsimanerpulluunniit imaluunni uanga silama tammaariartorneraanik tusaajunnaariartornerpakka uqaatsikka tusaajunnaariartorlugi nipikillagaluttuinnartu taama silaqanngilanga qaatulerpunga natermi nerfalallunga uqaluttarfimmii nakkarsimallunga nuliyamalu allallu arnap marluullutik passutaaraanga soorlu kiyatiga
Makitin niya sa gadugo kano ipdaktok tutillo. Deskado ko siya.